0: ಆಡ್ತಾನೆ. ಇಷ್ಟೇ ನಾವಿಲ್ಲ ಕಾಮನ್ ನಾವು ಆರೆ ಉನ್ನಿ ಒಂಗನ್ ಹಿಮ್ಮೆ ಇಲ್ಲ.
1: Señoras y señores, Mercedes Sosa.